ಕಾರ್ಯಕ್ರಮ ಆರಂಭಿಸೋಣಂತು. ಮಾ ಕಾಳಿ ತುಮೆ ಮಾ ದುರ್ಗಾ ತುಮೆ ಹಿ ಸಹ ಭರಸ ಮರ ಮಾ ಹಿ ಮಾ ತುಮೆ ಮಾ ಜಗತ ಜನನೀ ಮಾ ಮಾ ತುಹಿ ಸಹ ಭರಸಾ. ಓಡಿಯಾ ಚಳಚ್ಚಿತ್ರರ ಗೀತಟಿಗೂ ಕಂಠರೆ ಸಜಾಇಛಂತಿ ಮಾನಸೀ ಪಾತ್ರ ಏವಂ ಸಾಥೀ କଳାକାର.